ಕತ್ತ ಜುಕತ್ತ ಜುಕತ್ತ ಕುಚ ಹಲ ಹಲ ಚಂದ್ರ ಚಪ್ಪನ ಚಪ್ಪಲ ಚಲಿ ಹಚ್ಚ ಕತ್ತ ಕುಚ ಕುಚ ಕೀ ಕುಚ ಮಟ್ಟ ಮಟ್ಟ ಮುಖ ಮಂದ